ಕಡೆ ಕಪಾರಿ ತ್ರಿಶೂಲ ದ್ವಾರಿ ವರ ಉಧಳೆ ಭಂಡಾರ್ ವರ ಉಧಳೆ ಭಂಡಾರ್ ನಾಥ ನಿರಂಜನ ಸದ್ಗುರು ಸ್ವಾಮಿ ಗೀತಲಾಸಿ ಅವತಾರ್ ಗೀತಲಾಸಿ ಅವತಾರ್ ದೇವಾ ಲೋಟ.